ಬಿಡಾವಿಯು ದಯೂನ್ ನಿಮ್ಮರಾಯನ ಎಂಬಲಿ ನಿಮ್ ಸೋದೇನ ಅಂಸೆ ಹೆನೆನ್ ತೋನ ಥೋ ಅದೀದಾನೆ ಅದೇತ್ ಇಮರ ಗ್ವಾಯೋವ ಹ್ಯಾಶೆಯೋವ ಎಂಬರಿಯೋ ಹದೀದಾನೆಯತ್ ತು ಬಿಡಾವಿ ಅಫಮ ದಯು ಹಾಶಿ ಬರೀನ್ ದಯು ಹಾಶಿ ಬರೀನ್ ಲುಗಾದಿ ಬರೀನ್ ತುರಾಸಿ ಬರೀನ್ ಆದಾದಿ ಬರೀನ್ ದಾಯಿ ನಗುದಾದಿ ಬರೀನ್ ತಿತ್ತೇನ ತಿದಾಯಿತ್ ದಾಯ ಭಯಾಯ ಸೇನೇನ ದಾಯಿ ಮಕಿರ್ನೇನ ದಾಯಿ ಥ ಆತಿ ವಿದಿನೇತ್ ಬೆಂಬತೋ ಹೆನಿನ್ ಹೊಯ್ ನೆಹರೆವು ಅವು ಗಾಲ್ ಗಾನ ಎಂದೆ ಭಾಷೋಂದೋಂ ಬಿರೇಸ ಒಬ್ರಿ ಕೀ ಕೈಯವಾಸ ಉದೀನೋಂದೋನ್ ಅಧರ್ಸ ಯದಾಯಂದೋನ್ ಶಿವ ಉಪ್ವಾಸ ವಿಜ ಬಾಬೋನ್ ಅಹೋಬೋನು ಅರ್ವಾ ಥಾಯ್ ನೆಹರುವೇತ್ ಬೋಯ್ ಸೋಲಾ ರಾಮ ಮಿರ್ಬಾದ್ ಒಕ್ಫಿರಾನ ಗಲೇಲಾಬ ಅಬ್ರೆ ಥಯ್ಯದ್ ದೌಿತ್ ಫಾಯ್ದ ಮಲ್ಲ ತಿನ್ಹಿ ದಂಶಿಬೋತಿ ಉಗಯ ಅಬ್ಬಾ ರಶೀದ್ ಅಬ್ರೇತ್ ಲಾಬಿದ್ ಊಜಲ್ ಅಶೋಬು ಹಗ್ಗೋಯಿ ಅಶೋಬ್ ನಿಬರೆ ವಾಶಿಯೋ ನಿಮ್ ಕ್ವರೀನೇನ್ ಇಲಸ್ಬಾದೆ ಅಯೋ ಗಬನೈತ್ ತು ಸದೋಯ್ತಿ ಹಮೀಬ ಎಂದೆ ಹೆನೆನ್ ಓಂ ಹಾಶ್ ತುತ್ತು ಬಿಡಾವಿಯೆ ಸೂರನ್ ಉನ್ನೆ ಧ್ವಾಶುನ ಅರೇಯಿನ್ ವಾಶುನ ದಾಯಿ ಮಿಕುರ್ ಮಿಕ್ರಾಬ ದಾಯಿ ಥಾರ್ತಿ ಬಿಹೀನ್ ಓನು ದಮಾನು ಸೂರೆ ಬಕಯತ್ ಎರೆಬೈತ್ ದ ಒತ್ತು ಬಿಡಾವಿ ಯಶೇನ ಬೇನ್ ಮೀನಾನ್ ಎಹೇನ್ ಅಕೋ ವಾಶುನ ದಾಯ ಮಿಕುರ್ ಅರ್ವಾಬು ಅರೆ ವಾಶಿನ ಎದೋ ತು ಬಿಡಾವಿ ಕಸ್ತು ವಾಲು ಗಾಲು ಕಸ್ತೆ ಉನ್ ವಾಶು ಏಫಿ ಕಸ್ತು ಮಾಬು ಕಸ್ಸೆ ಹಾಶುನಾಯು ಹಿಂದಿ ಹುವ ಬೇನ್ ಅವೇ ಹುವ ಮಿಶುಬ್ಬ ಅಮೋ ಟಟ್ಟೆ ವಾಶ್ ಕಸ್ಸೋ ಗಾಲ್ ಕ್ವಾಸಿತ್ ಗಾ ಥಯ ಆತಿ ಗಾಲ್ ಗುಬಾಯ್ ಗಾಲ್ ಮಿಕಿರಿ ಹೀದಾಬ್ ದಾಯತಿ ವಾಶುನ ಎಮ ಕಿರ್ನೆ ತೋನವ್ವ ಹೀದಾ ಭೋಯ್ ದಾಯನೆ ತೋನವ್ವ ಅವೇ ದಬಾ ಮೋಟಟ್ಟೆ ಬೇಂಬ ತೋ ಊದಯ ಸರಿಯುನ ಉದಮಾನು ಸೂರೆ ಬಕಯದ್ ಎರಿಬ್ ಉದಮಾನು ದಾನೆ ಬುರ್ಹ ತೇನೇಬು ಇನ್ ಹಿನಿನ್ ಬೇತ್ ತುನಾತಿ ದಾಯ್ ವಾಶೋನ್ ದ ವರಿ ಧ ಏಯಾನ್ ಗುದ ವರಿ ದಾಯಾನ್ ಹೆನಿನ್ ವಾಶೋನ್ ಶಲಿಕ್ ನಾತಿ ಭೋಯ್ ನಿ ಮೋಟಟ್ಟಿ ವರಿ ಏತಿದ್ ಯಬಿಕ್ನು ಬರೇತುನ ಕ್ವಾಸಿದ್ ಗದಿತ್ ನಿ ಶವಿಬ್ ಉಂಬ ತೂ ದಾಯಿನ ಕಿತ್ತೆ ಅರೆ ಗಾಲ್ ಉನ್ ವಾಶ್ ರೇ ಉರೇರ್ ವಾಶಿ ರೇರಿ ಭದೀದೆ ಅಕೋ ಅಲ್ಲಾಹಂ ಗಾಲ್ ತಗ್ ಗಾಲು ಏಗ್ರಿಮ್ ತಗ್ ಅಷಡಿಕ್ ತಮು ತುಮಸ್ಸೆ ವಾಶಿಯೋ ತುಂದಿ ವಾತಿಯೋ ನೋಲೆ ಅದ್ನೇತ್ ಮಂತಿ ಗಾತಿಬ್ ಅಹಾಬ್ ಅಕೈ ಅಂಸಿ ಉನೋದೋರ್ ವಿಜಿ ಭಂತಾಯ ಇದಿಯೇ ಬೋದೋರ್ ಮಲೋತ್ ಮೆಲು ಹಯ್ಯ ಹಯ್ಯನೋ ಗಾಲ್ ಗಿಧಿ ಇಂಗಿದಿ ಯಕಿಯೈತ್ ವಾಶದ ರಮನಾಬ ಊಲೆ ಅತ್ಲಮ್ಮಿದೀಬು ಶಿಬ್ಬಾನೋನು ಬಿರ್ಗ ವಿಜಿ ಮೀವಿ ಮಿಲೋತಿ ಬಿದೆ ಒಂಬತ್ತು ವಾಶಿತ್ ಕಣೋ ಭಾಷಿದ ಇವ್ರೀನೆ ಊದಯ ಅಕೋ ಬೆತ್ತು ನಾತೀದ ಇನ್ ಹಿನ್ ವಾಶೋಂವ ಇಮರ ಗ್ವಾಯಂವ ತಿಂದಿವಾತೆಂವ ಎಂಬತೆ ದಾಯಬ್ ಕೇಲಿವುನೇ ತೋನವ್ವ ದಾಯಿ ತಾತಿ ಭೋಯ್ ದಾನೇ ತೋನವ್ವ ಉಂಬತ್ತು ಅರಿವು ಅರೆ ಮೀಂಕ ಅಸೂರ್ ಕೀಕೆ ಮೀಂಕ ದುಮ್ಮರವ್ವ ವೇನಾವ್ವ ದಾಯಿ ನಗುದಾತಿ ನಿಹಶೆಯೋ ಲೌತಾಕೋ ತುಂಬತೋ ದೀತೆತ್ ಲೌತಿಯೋಬ್ ಏಂದ ಅಫಮಾಬ್ ಸೂರ್ಕಿನಾಬ್ ಕ್ವಾಸಿತ್ ಅಫಮಂದ ದೂರರೇ ದಿಬರೀನ್ ದಬಾಯೋನ್ ದಾಯಿತ್ ಹಾ ಎತ್ಫರೇನೇನ್ ಎಂಬರೇ ದಬಾಯೋನ್ ದಾಸೇತಿತ್ ದಬಾಯೋನ್ ದೀತಿತ್ ಹಗ್ಗೋನ್ ಹೊಯ್ ತಾಲಬ್ನೆ ತೋನವ್ವ ನೆಹರುವೆ ತೂನವ್ವ ಉಂಬತ್ತು ಹೆನಿನ್ ಅರಿವು ತೋನ್ನಾತ್ ಕಕ್ ತಿಂದಿಯೇಕ್ ಉಂಬತಿಯೋ ಹೆನಿನ್ ನೆಹದೆ ತೂನ ಹೆನಿನ್ ನೆಹರುವೆ ತೂನ ತೇನ ಎಂಬತಿಯೋ ಎಂಬತ್ತೂ ದಾತ್ನಿಯೇ ಬೋದೋರ್ ಹೈ ಏತಿತ್ ಮಕ್ತೂ ಭಯಿತ್ ಏಂದ ಗೊದೋಕ್ ಸೋ ಸತಿತ್ ಬೇಂಬರೆಯೋ ಮನ ನೆಹರಿವು ಮದಾರಿಸ್ ನೆಹರಿವು ವೇನ ನೆಹರಿವು ಶನ ನೆಹರಿವು ಹಗ್ಗೋನ್ ನೆಹರಿವು ನಿಸ್ವಾತ್ ನೆಹರಿವು ದೀತಿತ್ ಕಸ್ಸೆ ಅನೋಧೈ ಇಕ್ತೆನ್ನೇ ನರಿಸೇತಿತ್ ಎಂಬರೆ ದನ್ಯ ಅನೂನ್ ಗಲೆಗಾರವು ದೈವಾ ಮೋಟಟ್ಟೆ ಬಾ ನಾತೈ ಕಸ್ಸು ನುಹಾಶ್ ಮಹಾಯೋಕ್ ನಾವಕೋ ಲೈತ್ ಲೈತ್ ವಿತ್ಕಾಯ್ ಎನಿಹಶ್ ಓನ್ ನಿಫಿ ಹರವಾಯ್ ಒಬೆ ತುನಾತಿ ವ ದಿಲ್ಬಿ ದೀತಿತ್ ಕ ಲೈತ್ ಗದಿ ಮೇತಿತ್ ಗಲೆಗಾರ ಹೊಯ್ ಬಾ ಮೋಟಟ್ಟೆ ಉಂಬ ತೋ ದೀತೆ ತೋನ ಹೊಯ್ಯಕ್ತೇನೆ ತೋನಾವ ದಬಾವುಕ್ ನದಾ ಇಂದ ಅಫಮಾಬ್ ದೀತಿತ್ ಹೊಗ್ಗೋಕ್ ನದಾಯ್ ಭೋಯ್ತೆ ಹರಿವುನೆ ತೂನ ಉಂಬತ್ತು ಬರೇ ಕರಿವೋಕ್ನ ತೋನ ಕಸ್ಸು ಉನೂದೈ ಹರಿವುನೇ ನಾತು ಕಸ್ಸಾ ಉನೂದೈ ಕಸ್ಸೇ ನಿ ಮೀನನ್ ಸಕೇನೇ ನಾತ್ ಅಕೋ ತಿತ್ತೇನ ತಿಂಬತೆ ಹೆನೆನ್ ಓದೈ ನಿ ಸರಿವೇ ನಾತು ಅರ್ಫಾ ಬಿಜಾವುಸಿ ಮುತರಿಕ್ ಲವಿಸ್ತೀದಾಯ್ ಶರಿಕ್ ಫಿನಾ ತೋಲಿಂದ ಫಾರ್ಸ ಬಾಬೇನ ಓಗೇ ತು ಸುಖಬಾತಿ ಶಿನ್ಶಿಲಿ ಭಾಯ್ ಯತ್ ಬಹಸಿ ಸ್ಫಾರ್ಸ ಅಬಿಜಾ ವಿಭಾವೇನ ಹರ್ಗುಯಿದ್ ಗಬಾಯೇದ ಜಿರ್ಫೀತ್ ಮಗೀತೀದ ಸೋತಾ ಜಿನೇಹೀತಿ ಬಾಕ್ರಾಯ್ದ ಬಾಬೇನ ತೋಶ್ವೋತ್ಯಯೇ ಬಪ್ಕಾ ತೋಮಾಗೆ ಜೇಬಾಯ್ ಶಿಬ್ಬೋತ್ ಬರೇ ಅರ್ವಾತ್ ಬಾಗಾಮ್ದ ಬಾಬೇನ ಒಗರೀಮಿ ದೈ ವಿಸಿರೀತ್ ಗಡೇ ತವಾಯೇತೀತ್ ಓಫ್ನಾಯ್ ಗದರ್ ಕಿತ್ಮಾ ಬಾಟ್ಕೈ ದಬಾಬೇನ ಓ ನೋಮ್ಯಾತ್ ಉಂಬರೋದಿಯಾಬ ಉತ್ತು ಬಿಡಾವಿ ಯಾಶೆ ನಾವ್ವ ಮರಗ್ವಾಯ್ ನಾವ್ವ ತಿಂದಿವಾತೆ ನಾವ್ವ ಎಂಬತೆ ಗಲೆ ಅರ ವಹೇತಿತ್ ಕಸ್ಸೆ ಮಾ ತೋಕೋ ಗಾಲ್ ಮೀನಿ ಗಾಲ್ ಗುಬಾಯ್ ಗಾ ಥಯ ಆತಿ
ಗಾಥಾದಿತ್ತಿ ಕಸ್ಸಾ ಅಂಬತೋ ಹೀದಾಬಿಂಶವೀನೇನಾವ್ ಹೀದಾಬ್ದಾಯನೆ ತೋನಾವ ಅರ್ರಿವ್ ತೋರಾವ್ತು ಓಂ ಗಲೆಯೋಕ್ನ ಓಫ್ನಾವ ಗಲೆಯೋಕ್ನ ಗಲೆಕ್ನ ಹರವ ಅರವೆ ಓಫ್ನಾವ ಗಲೆಕ್ನ ಅರವೇತ್ ತುಮಾಗ್ನಾಯುವ ಉಂಬತೋ ಗದ್ನದೀನ ಉದಮಾನು ಸೂರೆ ಬಕಯತ್ ಎರೆಬೈ ದಮಾನು ದ ಹೊಯ್ ನೆಹಾಯ್ ಉಂಬರೋ ಹೀದಾಬ್ ಬಂಗ ಅದ್ದಾವ ಹೀದಾಬ್ ಹೀದದ್ದೆ ತ್ವಾದಿಂದೈ ಉದಮಾನ್ ಉಂಬರಿಯೋ ಬಿಡ್ಡಿಗೀಲ್ ನಕೀಮ್ರೂನ್ ಬಿಡ್ಡಿಗೀಲ್ ನಹನ್ ಕತವಾಯ ನಕೋ ಬೆತ್ತು ನಾತಿದಾಯ್ ಉನೂದೈ ವಾಶ್ ಗಾಲ್ ಕ್ವಾಸಿತ್ ದಿವ ಗತ್ ಕ್ವಾಸ್ತಿತ್ ಗಲ್ಕ ತಿಸಲಾತಿನ ಇಕ್ತೇನ್ನ ತಿಸಲಾತೆಕ್ನ ಕನೆ ಕಸ್ತೆ ತೇಸಲ ಗಾತ್ ಕ್ವಾಸ್ನಾತ್ ಯುದು ದಲಾಯ್ ವೇದ ಸಿನ್ನಾರ್ಥ ಗಾತಿದ ಮೀನಾಂಕ ಸಂತೇನೆ ಬೆಗಬ್ರವಾವೇನ ಸೂರಿದವಾ ಬಂದಿಯಾವ ಬೆತ್ತು ನಾತಿದ ಉನೂದೈ ಗಾಲ್ ಮಿಕ್ರಿವ ಗಾಥ ಆತಿವ ಕತೀನೆತ್ತೂನ ಉಂಬತು ಬರೇತೇಶುಯಿ ಥದಿತ್ತೇಶುಯಿ ಲಯಿತ್ ಕಸ್ಸೇತಿ ಸ್ಮಡಿಟ್ ಕಾತು ಹೊತ್ತು ನಾತಿದಾಯ್ ಉನೂದೈ ಗಲೇ ಕರೌ ದಾಯೆ ಉಯರ್ನ ಗಲೇ ಕರೌ ದಾಯೆ ಅಬಿಕ್ನ ಉಂಬತೋ ಹೆನೆನ್ನೆಹರುವೆ ನಾತು ಲಯಿತ್ ವರೆಕ್ನ ರಂಶಿತ್ತೊಕ್ನಾತು ಬೆತ್ತು ನಾತಿದಾಯ್ ಹೊತ್ತು ಬಿಡಾವಿ ಉನ್ ಹಾಶೋಕ್ನ ಮಿಕ್ರನ ವಾಶಿಯೋಕ್ನ ಥದಿತ್ತೊಕ್ನ ಕಿಟ್ಸಾನ ವಾಶಿಯೋಕ್ನ ಥದಿತ್ತೊಕ್ನ ಅಲಿಯ ಕಾತ್ ಕ್ವಾಸನ ಅಲಿಯಂದಾಯಾನ ಫಿರ್ಸಂದಾಯಾನ ಬೆತ್ತು ನಾತಿದಾಯ್ ಗಲೆ ಕರೌ ದಾಯ ಅಬಿಕ್ನ ತುಬಿಡಾವಿ ಉದಯೂನೈ ಉನ್ ಹಾಶ್ ಎನ್ನೆನ್ನೆನ್ಹೋ ಅದಿದ್ನೈ ತೂನ ಕಸ್ತು ತೋ ಅದಿದ್ನೈ ಹಾಶ್ ತಿವರೀನೋಪ್ ಲುಗಾ ತಿವರೀನೋಪ್ ದಿವಾ ತಿವರೀನೋಪ್ ಮರಗೋಪ್ ತಿವರೀನೋಪ್ ಏರ್ಬ ತಿವರೀನ ಓಸಿಯಾಮ್ ತಿವರೀನ ಉದರೂರ್ ತಿವರೀನ ಕಸ್ತೆ ತಿತ್ತೇನ ತಿವರೀನ ಓನ್ ತೋನ ತುಹೆನಿನ್ನೆ ಹರುವೇತ್ ಓನ್ ಊಧೈ ಗಾಲ್ ಗೋವಾಯ್ ಗಾಥ ಆತಿ ಗಾದ್ ದಿವಾತಿ ಕಸ್ಸಾ ಗಾಲ್ ಅಕೇತಿತ್ ಎಮ್ಮರ್ರರೀತಿತ್ ಹೀದಾ ಬೆಂಗದೀನೋಪ್ ಅಗ್ಗುನ ಇಮೇರ್ನ ತೋರಾವ್ ಇಮೇರ್ನ ಅರೆ ಶಬು ಕಾಬ್ ಎಕತೀನ್ ದಮನ್ ದಾಯ್ ಕಾಬ್ ದಾಯ್ ಎಕತಿ ದಾಯಿ ಥಯಾತಿ ದಾಯ್ ನಕು ಬೆತ್ತು ನಾತಿ ದಾಯ್ ತಿತ್ತೇನ ಎಂಬತೆ ಹೆನಿನ್ನೆ ಸರಿ ಓಕ್ನ ಊತ ಕಾಬ್ರೇತ್ ಅಯಾಯ್ ತಕೀದ ನ ದಾಯಿತ್ ಫಾಯ್ಸಿ ದುಗರೋಯು ರೇವು ರಿಷಿದಿತ್ ಅಯಾಯ್ ತಿರುವೇಕ್ ಉದುರು ಬಿಗೂದಯೇ ಬುದಿಯಾಬ ಅರೆ ವೇರ್ ಮಿನ್ನಿ ಮಿನ್ನನಿ ಸೀನೂನ್ ಹೆನಿನಂ ಮಿನ್ನನಿಮ್ನೆ ಉದಯೋಂ ಬಾಶಿ ಆಬ್ನೀಕ್ಸಿ ಬಾಯಾಯ್ ಬಹಮೀರ್ ಆಬ್ದಿಯಾಬು ಉದಯುನ್ ಶಾಲ್ಲ ಕೀಯಾನ್ ಶಾಲ್ಲ ಕೆ ಹಮಿರ್ನ ಬಾಯಾಯ್ ಬಹಮೀರ್ ಆಬ್ ಎಂದಿಯೋಬ್ ತೂಯ ದುಬಕ ಏಓನ್ ತಿಂದೀನಾತು ಬಾಯಾಯ್ ಹಾ ಎಂದಿಯೇತ್ ಉಗನಿ ತಿಯತ್ ಕೀ ಸರಿವ್ ಬಹಮೀರ್ ಆಬ್ ಎಂದಿಯೋಬ್ ಹಮೂರ್ ಊಕ್ನ ಏತು ಅಕೋ ಹಮೂರುವ ಶಾಲ್ಲ ಹಮೂರುವ ತೂನೆವ್ವ ಹಮೋಯ್ ಸೇನೋಕೋ ತಕ್ ಏದ್ನ ಹಮುರುವ ತೂನೆವ್ವ ಕಸ್ಸೆ ಇನ್ಶಾಲ್ಲ ಹಮೋಯ್ ಸೇನೋನ್ ತುಬಿಡಾವಿ ಉದಯೋನ್ ಕಸ್ಸೆ ಶಾಲ್ಲ ಹಮೋಸೇನ್ ಶಾಲ್ಲ ದಾಯಿ ಥಾತಿಬ್ದಾನೈ ಒತ್ತು ನಾತಿದ ಎನ್ಹೆನ್ ದಾಯಿನ ನಿಸರಿ ಓಕ್ನ ದಾಯಿನ ಶಾಲ್ಲ ದೀಮ ಗದೊಕ್ನ ದಾತ್ನಿ ಬೆತ್ತು ನಾತಿದಾಯ್ ಉನಬ್ಬು ಹೋ ಹದಿದ್ನೈ ಉನು ದ ಹೀದ ಅಬ್ಬ ದಾಯಿನ್ ಹೀದ ಅಬ್ಬ ಇಂಗಿದಾನ್ ಬೆತ್ತು ನಾತಿದಾಯ್ ಎಂ ಬಲಿಬ್ ನಿಯದೊಕ್ ತುಬಿಡಾವಿ ಉದಯೂನ್ ಅರೆ ನಿಮ್ಮರರಾಯನ ಎಂ ಬಲಿಬ್ ನಿಮ್ಸಿಯೋದೇನ ಒತ್ತೋನ ಹೆನಂಬೇದೋರ್ ಹೋ ಅದಿದ್ನೆತ್ತು ತೀಮ್ ಸೌನೇತು ಯಹಶೇವ್ವ ಇಮರಗ್ವಾಯವ್ವ ಥೀದದ್ದೇತೆವ್ವ ಊದೈ ಕಕ್ ಹೀದಾಬ್ದಾಯೇನ್ ನಾ ಥಯ ಅತಿಹಿದಾಬ್ದಾಯೇನ್ ಬೆತ್ತು ನಾತಿದಾಯ್ ಎಂ ಬಲೀಬ್ ನಿದೋಕ್ನ ಥೀದದ್ದೆವ್ವ ಉಮರಗ್ವ ದಾಯ ಬುಗ್ನೋ ಖೋಯ್ ಊದುಯ್ವ ಉಂಬರೂ ದಾಯಿಬು ಗಲೇ ಕರವೆ ಇಫ್ನಾವ್ವ ಗಲೇ ಕರವೆ ಯಕ್ತಿವ್ವ ಉಂಬರೋ ದಾಸಾನ ದೀನಾತ್ ಗತ್ ತಕ್ಕು ಅಕೇನ ಗಾ ಲಯ ಅಕೇನ ಸನಾಬ ಗಾದ್ ಗೋಮಿ ಆಯ್ತು ವಸಾಸೂ ನಡಾವ ಬಿಜ ತಕ್ ತಕೇತ್ ಅಗಿಯಾತ್ ಏನೆ ನಿಸ್ಥಿರ ಓಕ್ನ ನೇಯತ್ ರಾಜು ಸಮರ್ ತುಷ್ಬೋನಾಯ್ ಸಲಾಮಿನಿ ಓಕ್ನ ಏನೆ ವರೆನೆ ಶಲ್ಲದಾಯಿ ತಾತಿ ನಿಮ್ಮರ್ರ.

ವಿಡಾವಿಯುಧಯೂನ್ ನಿಮ್ಮರ್ರಾಯನ ಎಂಬಲಿ ನಿಮ್ಸೋದೇನ ಅಂಸಿ ಹೆನೆನ್ ತೋನಥು ಅದೀದಾನೆಯದೇತ್ ಇಮರ ಗ್ವಾಯೋಂವ ಹ್ಯಾಶಯೋಂವ ಎಂಬರ್ಯೋ ಅದೀದಾನೆಯತ್ ತು ವಿಡಾವಿ ಅಫಮಧಯು ಹಾಶಿಬರೀನ್ ಧಯು ಹಾಶಿಬರೀನ್ ಲುಗಾತಿಬರೀನ್ ತುರಾಸಿಬರೀನ್ ಆದಾತಿಬರೀನ್ ದಾಯಿ ನಗುದಾತಿಬರೀನ್ ತಿತ್ತೇನ ತಿದಾಯಿತ್ ದಾಯಿ ಭಯಾಯ್ ಸೇನೇನ ದಾಯಿ ಮಕಿರ್ನೇನ ದಾಯಿ ಥ ಆತಿ ವಿದಿನೇತ್ ಬೆಂಬತೋ ಹೆನಿನ್ ಹೊಯ್ ನೆಹರೆವು ಅವು ಗಾಲ್ ಗಾನ ಎಂದೆ ವಾಶೋಂದೋಂ ಬಿರೇಸ ಒಬ್ರಿ ಕೀ ಕೈಯವಾಸ ಉದೀನೋಂದೋನ್ ಅಧರ್ಸ ಯದಾಯಂದೋನ್ ಶಿವ ಉಪ್ವಾಸ ವಿಜ ಬಾಬೋನ್ ಅಹೋಬೋನು ಅರ್ವಾ ಥಾಯ್ ನೆಹರುವೇತ್ ಬೋಯ್ ಸೋಲಾ ರಾಮ ಮಿರ್ಬಾತ್ ಒಕ್ಫಿರಾನ ಗಲೇಲಾಬ ಅಬ್ರೆ ಥಯ್ಯಿದ್ ದೌಇತ್ ಫಾಯ್ದ ಮಲ್ಲ ತಿನ್ಹಿ ದಂಶಿಬೋತಿ ಉಗಯ ಅಬ್ಬಾ ರಶೀದ್ ಅಬ್ರೇತ್ ಲಾಬಿದ್ ಊಜಲ್ ಅಶೋಬು ಹಗ್ಗೋಯಿ ಅಶೋಬ್ ನಿಬರೆ ವಾಶಿಯೋ ನಿಮ್ ಕ್ವರೀನೇನ್ ಇಲಸ್ಬಾದೆ ಅಯೋ ಗಬನೈತ್ ತು ಸದೋಯ್ತಿ ಹಮೀಬ ಎಂದೆ ಹೆನಿನ್ ಓಂ ಹಾಶ್ ತುತ್ತು ಬಿಡಾವಿ ಸೂರನ್ ಉನ್ನೆ ಥ್ವಾಶುನ ಅರೇಯಿನ್ ವಾಶುನ ದಾಯಿ ಮಿಕುರ್ ಮಿಕ್ರಾಬ ದಾಯಿ ಥಾರ್ತಿ ಬಿಹೀನ್ ಓನು ದಮಾನು ಸೂರೆ ಬಕಯತ್ ಎರೆಬೈತ್ ದ ಒತ್ತು ಬಿಡಾವಿ ಯಶೇನ ಬೇನ್ ಮೀನಾನ್ ಎಹೇನ್ ಅಕೋ ವಾಶುನ ದಾಯಿ ಮಿಕುರ್ ಅರ್ವಾಬು ಅರೆ ವಾಶಿನ ಎದೋ ತು ಬಿಡಾವಿ ಕಸ್ತು ಹಾಲು ಗಾಲು ಕಸ್ತೆ ಉನ್ ವಾಶು ಏಫಿ ಕಸ್ತು ಮಾಬು ಕಸ್ಸೆ ಹಾಶುನಾಯು ಹಿಂದಿ ಹುವ ಬೇನ್ ಅವೇ ಹುವ ಮಿಶುಬ್ಬ ಅಮೋ ಟಟ್ಟೆ ವಾಶ್ ಕಸ್ಸೋ ಗಾಲ್ ಕ್ವಾಸಿತ್ ಗಾಥ ಆತಿ ಗಾಲ್ ಗುಬಾಯ್ ಗಾಲ್ ಮಿಕಿರಿ ಹೀದಾಬ್ ದಾಯತಿ ವಾಶುನ ಎಮಕಿರ್ನೆ ತೋನವ್ವ ಹೀದಾಬೊಯ್ ದಾಯನೆ ತೋನವ್ವ ಅವೇ ದಬಾ ಅಮೋ ಟಟ್ಟೆ ಬೆಂಬತೋ ಉದಯ ಸರಿಯುನ ಉದಮಾನು ಸೂರೆ ಬಕಯತ್ ಎರಿಬ್ ಉದಮಾನು ದಾನೆ ತೇನೇಬು ಇನ್ ಹಿನ್ ಬೇತ್ತು ನಾತಿದಾಯ್ ವಾಶೋನ್ ದವರಿ ಧಯಾನ್ ಗುದ ವರಿ ದಾಯಾನ್ ಹೆನಿನ್ ವಾಶೋನ್ ಶಲಿಕ್ ನಾತಿ ಭಯ್ ನಿಮೋ ಟಟ್ಟಿ ವರಿ ಏತಿದ್ ಅಭಿಕ್ನು ಬರೇತು ನ ಕ್ವಾಸಿದ್ ಗದಿತ್ ನಿಶಬಿಬ್ ಉಂಬತು ದಾಯಿ ನ ಕಿತ್ತೆ ಅರೆ ಗಾಲ್ ಉನ್ ವಾಶ್ ರೇ ಉರೇರ್ ವಾಶಿ ರೇರಿ ಭದೀದೆ ಅಕೋ ಅಲ್ಲಾಹಂ ಗಾಲ್ ತಗ್ ಗಾಲು ಏಗ್ರಿಮ್ ತಗ್ ಅಷಡಿಕ್ ತಮು ತುಮಸ್ಸೆ ವಾಶಿಯೋ ತುಂದಿ ವಾತಿಯೋ ನೋಲೆ ಅದ್ನೇತ್ ಮಂತಿ ಗಾತಿಬ್ ಅಹಾಬ್ ಅಕೈ ಅಂಸಿ ಉನೋದೋರ್ ವಿಜಿ ಭಂತಾಯ ಇದಿಯೇ ಓದೋರ್ ಮಲೋತ್ ಮಿಲು ಹಯ್ಯ ಹಯ್ಯನೋ ಗಾಲ್ ಗಿಧಿ ಇಂಗಿದಿ ಯಕಿಯೈತ್ ವಾ ಶದ ರಮಣಾಬ ಊಲೆ ಅತ್ಲಮ್ಮಿದೀಬು ಶಿಬ್ಬಾನೋನು ಬಿರ್ಗ ವಿಜಿ ಮೀಬಿ ಮಿಲೋತಿ ಬಿದೆ ಒಂಬತು ವಾಶಿತ್ ಕಣೋ ಭಾಷಿದ ಇಬ್ರೀನೆ ಊದಯ ಅಕೋ ಬೆತ್ತು ನಾತೀದ ಇನ್ ಹಿನ್ ವಾಶೋಂವ ಇಮರ ಗ್ವಾಯಂವ ತಿಂದಿವಾತೆಂವ ಇಂಬತೆ ದಾಯಬ್ ಕೇಲಿವು ನಯ ತೋನವ್ವ ದಾಯಿ ತಾತಿ ಭೊಯ್ ದಾನಯ ತೋನವ್ವ ಒಂಬತು ಅರಿವು ಅರೆ ಮೀಂಕ ಅಸೂರ್ ಕೀಕೆ ಮೀಂಕ ದುಮ್ಮರವ್ವ ವೇ ನಾವ್ವ ದಾಯಿ ನಗುದಾತಿನಿ ಹಸೆಯೋ ಲೌತಾಕೋ ತುಂಬತೋ ದೀತೆತ್ ಲೌತಿಯೋಬ್ ಏಂದ ಅಫಮಾಬ್ ಸೂರ್ಕಿನಾಬ್ ಕ್ವಾಸಿತ್ ಅಫಮಂದ ದೂರರೇ ದಿಬರೀನ್ ದಬಾಯೋನ್ ದಾಯಿತ್ ಹಾ ಎತ್ಫರಿನೇನ್ ಇಂಬರೇ ದಬಾಯೋನ್ ದಾಸೇತಿತ್ ದಬಾಯೋನ್ ದೀತಿತ್ ಹಗ್ಗೋನ್ ಹೊಯ್ ತಾಲಬ್ನೆ ತೋನವ್ವ ನೆಹರುವೆ ತೂನವ್ವ ಒಂಬತು ಹೆನಿನ್ ಅರಿವು ತೋನ್ನಾತ್ ಕಕ್ ತಿಂದಿಯೇಕ್ ಒಂಬತಿಯೋ ಹೆನಿನ್ ನೆಹದೆ ತೂನ ಹೆನಿನ್ ನೆಹರುವೆ ತೂನ ತೇನ ಎಂಬತೆಯೋ ಎಂಬತೂ ದಾತ್ನಿಯೇ ಬೋದೋರ್ ಹೈ ಏತಿತ್ ಮಕ್ತೂಬ ಇತ್ ಏಂದ ಗೊದೋಕ್ ಸೋ ಸತಿತ್ ಬೇಂಬರೆಯೋ ಮನ ನೆಹರಿವು ಮದಾರಿಸ್ ನೆಹರಿವು ವೇನ ನೆಹರಿವು ಶನ ನೆಹರಿವು ಹಗ್ಗೋನ್ ನೆಹರಿವು ನಿಸ್ವಾತ್ ನೆಹರಿವು ದೀತಿತ್ ಕಸ್ಸೆ ಅನೋಧೈ ಇಕ್ತೆನ್ನೆ ನರಿಸೇತಿತ್ ಇಂಬರೆ ದನ್ಯ ಅನೂನ್ ಗಲೆಗಾರವು ದೈವಾ ಮೋಟಟ್ ಬಾ ನಾತೈ ಕಸ್ಸು ನುಹಾಶ್ ಮಹಾಯೋಕ್ ನಾವಕೋ ಲೈತ್ ಲೈತ್ ಬಿತ್ಕಾಯ್ ಎನಿಹಶ್ ಓನ್ ನಿಫಿ ಹರವಾಯ್ ಒಬೆತ್ತು ನಾತಿ ವ ದಿಲ್ಬಿ ದೀತಿತ್ ಕ ಲೈತ್ ಗದಿ ಮೇತಿದ್ ಗಲೆ ಕರ ಹೊಯ್ ಬಾ ಮೋಟಟ್ಟೆ ಉಂಬ ತೋ ದೀತೆ ತೋನ ಹೊಯ್ಯಕ್ ತೇನೆ ತೋನವ್ವ ದಬಾವುಕ್ ನ ದಾ ಇಂದ ಅಫಮಾಬ್ ದೀತಿತ್ ಹೊಗ್ಗೋಕ್ ನ ದಾಯ್ ಭೊಯ್ ತೆ ಹರಿವುನೆ ತೂನ ಉಂಬ ತೂ ಬರೇ ಕರ್ರಿ ಓಕ್ನ ತೋನ ಕಸ್ಸು ಉನೂಧೈ ಹರಿವುನೆ ನಾ ತು ಕಸ್ಸ ಉನೂಧೈ ಕಸ್ಸೇ ನಿ ಮೀನನ್ ಸಕೇನೆ ನಾ ಅಕೋ ತಿತ್ತೇನೆ ತಿಂಬತೆ ಹೆನೆನ್ ಓಧೈ ನಿ ಸರಿವೇ ನಾ ತು ಅರ್ಫಾ ಬಿಜಾ ಓಸಿ ಮುತರಿಕ್ ಲವಿಸ್ತೀದಾಯ್ ಶರಿಕ್ ಫಿನಾ ತೋಲಿಂದ ಫಾರ್ಸ ಬಾಬೇನ ಓಗೆ ತು ಸುಕುಬಾತಿ ಶಿಂಶಿಲಿ ಭಾಯ್ ಯತ್ ಬಹಸಿ ಸ್ಫಾರ್ಸ ಅಭಿಜಾ ವಿಭಾವೇನ ಹರ್ಗುಯಿದ್ ಗಬಾಯೇದ ಜಿರ್ಫೀತ್ ಮಗೀತೀದ ಸೋತಾ ಜಿನೇಹೀತಿ ಬಾಕ್ರಾಯ್ದ ಬಾಬೇನ ತೋಶ್ವೋತ್ಯೇ ಬಪ್ಕಾ ತೋಮಾಗೆ ಯೇ ಬಾಯೇಬ್ ಶಿಬ್ಬೋತ್ ಬರೇ ಅರ್ವಾತ್ ಬಾಗಾಮ್ ದಬಾಬೇನ ಒಗರೀಮಿ ದೈ ವಿಸಿರೀತ್ ಇಗಡೇ ತವಾಯೇತೀತ್ ಓಫ್ನಾಯ್ ಗದರ್ ಕಿತ್ಮಾ ಬಾಟ್ಕೈ ದಬಾಬೇನ ಓ ನೋಮ್ಯಾತ್ ಉಂಬರೋದಿಯಾಬ ಉತ್ತು ಬಿಡೌಯಿ ಯಾಶೇ ನಾವ್ವ ಮರಗ್ವಾಯ್ ನಾವ್ವ ತಿಂದಿವಾತೆ ನಾವ್ವ ಎಂಬತೆ ಗಲೆ ಅರ ವಹೇತಿತ್ ಕಸ್ಸೆ ಮಾ ತೋಕೋ ಗಾಲ್ ಮೀನಿ ಗಾಲ್ ಗುಬಾಯ್
gata ati gata ditti kassa ambato hida bimshawine naw hida daine tona wa arriw tora utu ongaleokna ofna wa galeokna galekna harawae arawe ofna wa galekna arawet tumagna wa ambato gadna dina udaman usure bakayat erebei daman uda hoyne haye naib umbaro hida banga daw hida bidadde twadin dai udaman umbario biddigil nakimrun biddigil nahan katawaya nako betuna tida unudai washgal kwasi tindiwa gat kwastit gal ka tislate na ikte na tislate kna kane kaste te tesla gat kwasnat hudu dalai ve da sinnar tagate da meenan kasamte ne be gabra babe na suri daba bandi aba betuna tida unudai gal mikri wa gata ati ve katine tuna umba tu bare te shui thadi te shui lait kasse tismadit ka tu utuna tida unudai gale karau dae werna gale karau dae abikna umbato henin nehruwe na tu lait barekna ranshi tokna tu betuna tida utto bidawi unha shokna mikirna washyokna thadi tokna kitsana washyokna thadi tokna aliyakat kwasna aliyandayana firsandayana betuna tida gale karau dae abikna tu bidawi udayu nai unhash inen ho adid nay tuna kastu to adid nay hash te barino loga te barino dewa te barino marago ap te barino erba te barina osiam te barina darur te barina kaste te tena te barina on tona to henin ne harwet on u dhai gal gobai ga tha ati ga dewati kassa ga laketit mararitit hida bengadino aguna imerna tora imerna are shabu kab ekatin daman dae kab dae kati dae thayatib dae nako betuna tida titene imbate henin nisari wokna uta kabret ayayta kida na dae faisi dugaroyu rewi rishidit ayay terwek udurubi gudaye budi aba are wer minni minnani sinun heninam minnani mne udayon bashi abniksi bayay bahamir abdi abu udayu inshallah kiyan Shalla kehamirna, bayay bahamira bindiyob, tuyat ubaka eon tindi natu, bayay ha indiyet, uginit yat ki sariw, bahamira bindiyob, uhamur ukna, neetu ako, uhamur wa, shalla, uhamur wa tune wa, hamoysenu kotak eadna, uhamur wa tune wa, kasse inshalla hamoysenun, tubidawi udhayon, kasse shalla hamoysen, shalla daayi taatib daanay, otto naati da, inhinin, daayina nisari wokna, dai inshallah di magadokna datni betunati dai unhabbu ho hadid nay unu dahida abadain hida ba ingidan betunati dai embali ibn yadok tubrawi udhayun are ne mararaya na embali ibn msiodena ottona henem bedor ho hadid nay netu tim saune tu yashewa imaragwaewa othida detewa udai kakida abdain na thayati hida abdain betunati dai embali ibn deokna unthida dewa Umaragwa dae bugno koi uduwa, umbaru dae bu, galek arawe ifnawa, galek arawe biyaktiwa, umbaru da sana dinat, gat taku akena, gal ay akena, sanaba, gat gomi aytu, asasun hadaba, bija taktaket, agiat. Ene, nistira okna niyat, radio samar tushbona salamini okna, ene wa warine wa, shalla dae taati nimarrari.